0: ಕರೆತ ಸಾಯ್ಕಾಯ್ತಿರಾಯಿಸಿ ಸೋ ಸೇವಿಸಿರ ಕರೆತ ಸೋಹಕಮನಾಯಿಸಿ
1: ತಾಧರ್ಗೆ ಪೆಂದ ಜಾಯಿಸಿ